ಅಂತ ಮಾಡ್ತಾರಂತ, ವರದಲು ಭೂಕಂಪಾಲು ರಾಕುಂಡ ಮಾನವಂಟ, ಎದು ಚೂಸಿನ ರಕ್ತಾಲೇ